0: But the ultimate is that e hia ma wo ya bra bom.
1: Yen so ye hia ma ma e wo ya bra bom.
0: Di ma no, mo hu hu se mo ye ma. Na mo mrem ho ase.
1: Aha.
0: En shi ye tumi ase.
1: E na be man so hu no se se wo sa tumi na wo so ba hase no.
0: Yeah.
1: Wo ase dia e ma wo ye kandifo wo fie. It is ase dia no e wo so hwese wo be ye ni nyina pepe pa asem kama ho.
0: Me ka wo be kan dia.
1: Be ni sa.